wote me voice a ye kasa firi Kronstadt Free State Kronstadt ana ye kasa me ye audio we afiri enya asem kicho we ye kuro no so anopai anopai na ne nansa ana om bre obi a letter say ye nyina wo wo nyina ye bra ni ana na ye de meeting ye kwohyehye so na abusuafo anya asem kicho o aye mushishi om di abetu nipa so omo si wo bia nko no kuro me ye kwa meeting no o ma first fo wo